ಬರೆಹಿರ್ಬರೆಹಿರ್ಧಿಷಣಾಧಿಷಣಾ ಬರೆಹಿರಚ್ಛಾಚ್ಛ ಬರೆಹಿರ್ಬರೆಹಿರಚ್ಛ ಮನುನಾ ಮನುನಾಚ್ಛ ಬರೆಹಿರ್ಬರೆಹಿರಚ್ಛ ಮನುನಾ ಅಚ್ಛ ಮನುನಾ ಮನುನಾಚ್ಛ ಮನುನಾ ಕೃತಾ ಕೃತಾ ಮನುನಾಚ್ಛ ಮನುನಾ ಕೃತಾ ಮನುನಾ ಕೃತಾ ಕೃತಾ ಮನುನಾ ಮನುನಾ ಕೃತಾ ಸ್ವಧಯಾ ಸ್ವಧಯಾ ಕೃತಾ ಮನುನಾ ಮನುನ

ಲಿಂಗಂ ನಿರ್ಮಾಣಾರ್ಥಂ ಪ್ರಯತ್ನ ಅತೀವ ಶುಭ ತೇಜೇ ಚ ಸ್ಥಾಪಯೇತ್ತಾಮೃತಂ ಶುಭಾಂ ಸಂಶೋಭಿತ ಜಲೇನಾಪಿ ಪಿಂಡೀಕೃತ್ಯ ಶನೈಶನೈಃ ವಿಧೀಯೇತ ಶುಭಂ ಲಿಂಗಂ ಪಾರ್ಥಿವಂ ವೇದಮಾರ್ಗದಃ ತತಃ ಸಂಪೂಜಯೇತ್ ಭಕ್ತ್ಯಾ ಭಕ್ತಿ ಮುಕ್ತಿ ಫಲಾಪ್ತಯೇ ತತ್ಪ್ರಕಾರಮಹಂ ವಚ್ಮಿ ಶೃಣುಧ್ವಂ ಸ ವಿಧಾನತಃ ನಮಃ ಶಿವಾಯ ಮಂತ್ರೇನ ಅರ್ಚನದ್ರವ್ಯಂ ಚ ಪ್ರೋಕ್ಷಯೇತ್ ಭೂರಸೀತಿ ಚ ಮಂತ್ರೇನ ಕ್ಷೇತ್ರಸಿದ್ಧಿಂ ಪ್ರಕಾರಯೇತ್ ಆಪೋಸ್ಮಾನ್ ಇತಿ ಮಂತ್ರೇನ ಜಲಸಂ

0: Namashivaya. All the three Shaivam.org radios have started operating from our own stream server now. As a result, the URL has changed and the stream you are currently listening to will stop shortly. Our Shaivam.org website and the mobile app are already pointing to the new URL, and you will be able to continue to listen to our radios through them. If you are currently listening to our radio through some other tools like TuneIn, Radio Garden, etc., please let us know at shaivam@shaivam.org. We will do the needful to update the URLs in those tools too. Please help us by sharing which tool you are using to listen to this stream to make sure that you are able to continue to listen to them even with the new stream. Again, the mail address is shaivam@shaivam.org. Thank you. Namaste.
1: Om Namah Shivaya. You are listening to Shaivam.org radios. 24/7 spiritual channels from Shaivam.org. Om Namah Shivaya.
2: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Somasi Maranayanar Puranam, presented by Sri H.S. Thyagarajan. Thank you. Om Namah Shivaya.
3: Gurubhyo Namaha. Ella Mahaniyarigaligu Namaskara. Sundaramurti Nayanar avara charitriyannu mundivarista idene. Iga Somasi Maranayanar ಚರಿತ್ರೆಯನ್ನು ತಿಳಿದುಕೊಳ್ಳುವ ಅಗತ್ಯವಿದೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ, ಅಂಬಿರಾನ್ ಸೋಮಾಸಿ ಮಾರನುಕ್ಕುಂ ಅಡಿಯೇ ಅಂತ ಹೇಳಿದ್ದಾರೆ. ನಿಜಗುಣ ಶಿವಯೋಗಿಯವರು ಹೀಗೆ ಹೇಳ್ತಾರೆ, ವಾಸವಾದಿಗಳರೆಯ ದೀಶನಂ ನಿಜಯಾಗ ವಾಸಕ್ಕೆ ಭರಿಸಿ ಧರೆಗೆ ತೋರಿಸಿದ ಸೋಮಾಸಿ ಮಾರರನೆ ಬಲಗೊಂಬೆ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಹರಿಹರ ಅವರು ಶ್ರೀ ಕಾಮೀಪುರದ ವಿಪ್ರರು ಸಾಕಾರದ ಪೀಠರಿವರು ಸೋಮಾಸಿಯು ಯಾಗಕ್ಕೆ ಶಿವನಂಬರಿಸಿಯೇ ಮೂಲೋಕದೊಳಂ ಮೆರೆದ ನೆಮ್ಮ ಹಂಪೆಯ ರಾಯಂ ಅಂತ ಹೇಳಿದ್ದಾರೆ. ಈ ಸೋಮಾಸಿ ನಾಯನಾರವರು ತಿರುವಾಂಬೂರು ಅನ್ನೋ ಸ್ಥಳದಲ್ಲಿ ವಾಸವಾಗಿದ್ದವರು. ಬ್ರಾಹ್ಮಣರು ಇವರು, ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದರು. ಬ್ರಾಹ್ಮಣರು ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದವರು. ಯಾಕೆ ಅಂದರೆ ಸಮಾಜ ಕಲ್ಯಾಣಕ್ಕೋಸ್ಕರ. ಸಮಾಜದಲ್ಲಿ ಎಷ್ಟೋ ಜನಗಳಿಗೆ ಯಾಗಯಜ್ಞಾದಿಗಳು ಪೂಜೆಗಳು ಮಾಡುವ ಒಂದು ಸೌಕರ್ಯವಿರುವುದಿಲ್ಲ, ಅಧಿಕಾರವಿರುವುದಿಲ್ಲ, ನಿರ್ಬಂಧಗಳಿರುತ್ತವೆ. ಕೃಷಿಕ ಅವನು ಏನು ಪೂಜೆ ಮಾಡ್ಯಾನು, ಏನು ಯಾಗಯಜ್ಞಾದಿ ಮಾಡ್ತಾನೆ, ಮತ್ತು ಯುದ್ಧದಲ್ಲಿ ಹೋರಾಡುವ ಸೈನಿಕರು ಯೋಧರು ಅವರು ಹೇಗೆ ತಾನೇ ಭಗವಂತನನ್ನು ಪ್ರಾರ್ಥಿಸೋದಕ್ಕೆ ಯಾಗಯಜ್ಞಾದಿಗಳನ್ನು ಮಾಡೋಕ್ಕಾಗತ್ತೆ. ಹೀಗೆ ಇಂಥವರಿಗಾಗಿ ಸಮಾಜದಲ್ಲಿ ಯಾರಿಗೆ ಒಂದು ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡೋದಕ್ಕಾಗೋದಿಲ್ಲವೋ ಅವರ ಪರವಾಗಿ ಅವರ ಒಳಿತಿಗೋಸ್ಕರ, ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯಾನೇ ಇದು. ಈ ಸೋಮಾಸಿ ಮಾರನಾಯನವರು ಅಂದರೆ ಇವರು ಸೋಮಯಾಜಿಗಳು ಅಂತ ಇದ್ದದ್ದು. ಈ ಸೋಮಯಾಜಿಗಳು ಈ ಥರ ಯಜ್ಞಯಾಗಾದಿಗಳನ್ನು ಬೇರೆ ಎಲ್ಲ ಜನಾಂಗದವರಿಗೂ ಅವರ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ರು. ಇವರಲ್ಲಿ ಈ ಒಂದು ಗುಣವೇನೆಂದರೆ ಯಾವ ಕನಿಷ್ಠ ಜಾತಿ ಆ ಥರ ಭೇದವೇ ಇರಲಿಲ್ಲ, ಕೆಳಮಟ್ಟದ ಜನಗಳಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದೇ ಇವರ ಒಂದು ಉದ್ದೇಶ. ಇದರಿಂದ ಯಾಗ ಯಜ್ಞಾದಿಗಳನ್ನು ಮಾಡ್ತಾಯಿದ್ದರಿಂದ ಇವರು ಸೋಮಯಾಜಿಗಳು ಅಂತ ಅನ್ನಿಸ್ಕೊಂಡವರು ಮೊದಲು. ಕ್ರಮೇಣ ಅದೇನಾಯಿತು, ಸೋಮಾಸಿ ಮಾರನಾಯನಾರ್ ಸೋಮಸಿ ರಮಾಯನಾರ್ ಅಂತ ಹೆಸರು ಬದಲಾವಣೆ ಆಗೋಯಿತು. ಇವರು ಸಾಧಾರಣವಾಗಿ ಸೋಮಯಜ್ಞವನ್ನು ಮಾಡ್ತಾಯಿದ್ದರು, ಅದರಿಂದಲೂ ಸೋಮಯಾಜಿಗಳು ಅಂತ ಆಗಿರಬೇಕು, ಸೋಮಯಾಜಿ ಅಂತ ಆಗಿರಬೇಕು. ಹೀಗೆ ಇವರು ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ರು. ಎಲ್ಲ ಬ್ರಾಹ್ಮಣರಿಗೆ ಶಿವಭಕ್ತರಿಗೆ ಎಲ್ಲ ಸೇವೆಯನ್ನು ಮಾಡ್ತಾಯಿದ್ದವರು ಸಹ. ಇವರಿಗೆ ಸುಂದರಮೂರ್ತಿ ನಾಯನಾರವರ ಬಗ್ಗೆ ಒಂದು ವಿಶೇಷವಾದ ಅವರೇ ನನಗೆ ಗುರುಗಳು ಅನ್ನೋ ಒಂದು ಭಾವನೆ ಬಂತು. ಯಾಕೆ ಅಂತಂದರೆ ಇವರು ಯಾಗಯಜ್ಞಾದಿಗಳನ್ನು ಮಾಡುವಾಗ ದೇವತೆಗಳಿಗೆ ಹವಿಸ್ಸನ್ನು ಕೊಡಬೇಕು, ಮುಖ್ಯವಾಗಿ ಶಿವನಿಗೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡೋದು ಯಾರ ಮೂಲಕ ಹೋಗುತ್ತೆ? ಅಗ್ನಿದೇವನಿಗೆ ಕೊಡ್ತಾರೆ ಹವಿಸ್ಸು. ಅಗ್ನಿದೇವ ಅದನ್ನು ಯಾರ್ಯಾರಿಗೆ ಹವಿಸ್ಸನ್ನು ತಲುಪಿಸಬೇಕೋ ಆ ದೇವತೆಗಳೇ ತಲುಪಿಸ್ತಾರೆ. ಇವರಿಗೆ ಆಸೆ ಬಂದದ್ದು ಏನು ಅಂತಂದರೆ, ನಾನು ಕೊಡೋ ಹವಿಸ್ಸು ನೇರವಾಗಿ, ಅಂದರೆ ಅಗ್ನಿ ಭಗವಂತನ ಒಂದು ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಪರಮೇಶ್ವರನಿಗೆ ಕೊಡಬೇಕು, ಪರಮೇಶ್ವರನು ಬಂದು ನನ್ನ ಕೈಯಿಂದ ಹವಿಸ್ಸನ್ನು ಸ್ವೀಕರಿಸಬೇಕು ಅನ್ನೋ ಒಂದು ಆಸೆ ಬಂದುಬಿಡ್ತು. ಈ ಆಸೆ ಈಡೇರಬೇಕಂದರೆ ನಮಗೆ ಸುಂದರಮೂರ್ತಿ ನಾಯನಾರವರೇ ಸರಿಯಾದ ಗುರುಗಳು, ಅವರನ್ನು ಹಿಡಿದ್ರೆ ನನ್ನ ಕೆಲಸ ಆಗತ್ತೆ ಅಂತ ನಂಬಿ ತಿರುವಾರೂರಿಗೆ ಬಂದರು. ಇದು ಹೇಗೆ ಇವರು ಭಾವನೆ ಅಂತಂದರೆ, ಗುರುವಿನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗತ್ತೆ. ಈ ಶ್ಲೋಕ ಹೇಳುತ್ತೆ ನೋಡಿ, ಸಪ್ತಕೋಟಿ ಮಂತ್ರಾತ್ ಚಿತ್ತಭ್ರಂಶ ಚಿತ್ತವಿಭ್ರಂಶಕಾರಕ ಏಕಮೇವ ಮಹಾಮಂತ್ರ ಗುರುಹು ಇತಿ ಅಕ್ಷರದ್ವಯಂ ಅಂತ. ಅಂದರೆ 7 ಕೋಟಿ ಮಂತ್ರಗಳಿವೆಯಂತೆ, ಯಾವ ಮಂತ್ರನ ತಗೋಬೇಕು, ಯಾವ ಮಂತ್ರವನ್ನು ಬಿಡಬೇಕು ಏನು ಗೊತ್ತಾಗದೆ ಒಂದು ಕನ್ಫ್ಯೂಷನ್ ಆಗತ್ತೆ. ಚಿತ್ತವಿಭ್ರಂಶಕಾರಕ, ಯಾವ ಮಂತ್ರವನ್ನು ತಗೊಳ್ಬೇಕು ಅಂತ ಗೊತ್ತಾಗುವುದಿಲ್ಲ. ಆದರೆ ಒಂದೇ ಒಂದು ಮಂತ್ರ ಇದೆ, ಗುರು ಅನ್ನೋ ಒಂದು ಮಂತ್ರ. ಗುರುಭಕ್ತಿಯಿಂದ, ಗುರುವಿನ ಅನುಗ್ರಹವಿದ್ದರೆ ಏನು ಬೇಕಾದರೂ ನಡೆಯುತ್ತೆ. ಏಕಮೇವ ಮಹಾಮಂತ್ರ, ಅದು ಸಾಧಾರಣವಾದ ಮಂತ್ರವಲ್ಲ, ಮಹಾಮಂತ್ರ ಅದು, ಗುರು ಅನ್ನೋ 2 ಅಕ್ಷರದ ಮಂತ್ರ. ಹೀಗೆ ಇವರು ಸುಂದರಮೂರ್ತಿಯವರನ್ನು ತನ್ನ ಗುರು ಅಂತ ಭಾವಿಸಿಕೊಂಡರು. ಸುಂದರಮೂರ್ತಿಯವರನ್ನು ಹಿಡಿದ್ರೆ ಹವಿಸ್ಸನ್ನು ನೇರವಾಗಿ ಪರಮೇಶ್ವರನಿಗೆ ಕೊಡೋ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿ ತಿರುವಾರೂರಿಗೆ ಹೋದರು. ತಿರುವಾರೂರಿಗೆ ಹೋಗಿ ಸುಂದರಮೂರ್ತಿಯವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾನು ನಿಮ್ಮ ಶಿಷ್ಯ, ನಿಮ್ಮ ಅನುಗ್ರಹದಿಂದ ನನ್ನ ಈ ಆಸೆ ಈಡೇರಬೇಕಾಗಿದೆ, ದಯವಿಟ್ಟು ನಡೆಸಿಕೊಡಿ ಅಂತ ಹೇಳಿದರು. ಸುಂದರಮೂರ್ತಿಯವರು ಹೇಳಿದ್ರು, ನಂದೇನಪ್ಪ ಇದೆ, ನಾನು ಹೇಗೆ ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು ಸಹ ಈಶ್ವರನನ್ನು ಪ್ರಾರ್ಥಿಸಿದರು. ಈ ಮನುಷ್ಯನ, ಈ ನಾಯನಾರವರ ಅಭೀಷ್ಟವನ್ನು ಈಡೇರಿಸಪ್ಪ ಭಗವಂತ ಅಂತ ಹೇಳಿದರು. ಮತ್ತು ಇವರು ಏನು ಅಂತ ಅಂದ್ಕೊಂಡಿದ್ರು, ಒಬ್ಬ ಚಂಡಾದನೇ ಆಗಲಿ, ಸೋಮಾಸಿ ರಮಾಯಣವರು ಹೇಗೆ ಎಲ್ಲರನ್ನು ಕಾಣ್ತಾ ಇದ್ರಂತೆ, ಒಬ್ಬ ಮಾಂಸಭಕ್ಷಕನಾದ ಚಂಡಾದನೇ ಆಗಲಿ, ಅವನು ಪರಮಶಿವಭಕ್ತನಾಗಿದ್ದರೆ ಅವನೇ ನನಗೆ ಪರಮೇಶ್ವರ ಅಂತ ಭಾವಿಸಿದ್ದವರು. ಸರಿ, ಸುಂದರಮೂರ್ತಿ ನಾಯನವರು ಭಗವಂತನನ್ನು ಪ್ರಾರ್ಥಿಸಿದರು. ಪರಮೇಶ್ವರನ ಪ್ರಾರ್ಥಿಸಿದ ನಂತರ ಪರಮೇಶ್ವರನ ನಾನು ಬರ್ತೀನಿ, ಹವಿಸ್ಸನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದರು. ಅದನ್ನು ಸೋಮಾಸಿ ರಮಾಯನವರಿಗೆ ಹೇಳಿದರು. ಮಾರನೇ ದಿವಸ ಯಜ್ಞ ಯಾಗಾದಿಗಳು ನಡೀತಾ ಇವೆ, ಸೋಮಾಸುರನಾರಾಯಣರು ಮಾಡ್ತಾ ಇದ್ದಾಗ ಈಶ್ವರ ಹೇಳಿದ್ದಾರೆ, ನಾನು ಹೇಗೆ ಯಾವ ರೂಪದಲ್ಲಿ ಬರ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ನಡೀತಾ ಇರಬೇಕಾದ್ರೆ, ಯಾಗ ಯಜ್ಞಗಳೆಲ್ಲ ನಡೀತಾ ಇರಬೇಕಾದ್ರೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡುವಾಗ ಒಬ್ಬ ಚಂಡಾಲ ಬರ್ತಾರೆ. ಚಂಡಾಲ ಮೈ ಮೇಲೆಲ್ಲ ಪ್ರಾಣಿಗಳ ಚರ್ಮ, ರಕ್ತದ ಕಲೆ ಇರುವಂಥ ಚರ್ಮವನ್ನು ಹೊದ್ಕೊಂಡಿರೋದು, ಮತ್ತು ತನ್ನ ಪತ್ನಿ ಏನು ತಗೊಂಡ್ಬರ್ತಾ ಇದ್ದಾಳೆ, ಹೆಂಡದ ಪಾತ್ರೆ ಹಿಡ್ಕೊಂಬರ್ತಾ ಇದ್ದಾಳೆ, ಮತ್ತು 2 ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಅವು ಕೂಡ ನೋಡೋಕ್ಕೆ ಅಷ್ಟರಲ್ಲೇ ಇದೆ. ಎಲ್ಲ ಚಂಡಾಲರು ಹೇಗಿರಬೇಕು ಹಾಗಿದೆ, ಆ ರೂಪದಲ್ಲಿ ಬಂದರು. ಆದರೆ ಗುರುವಿನ ಅನುಗ್ರಹ, ಸುಂದರಮೂರ್ತಿಯ ಅನುಗ್ರಹ ಇದ್ದದ್ರಿಂದ ಸೋಮಾಸಿ ರಮಾಯಣವರು ಬಂದದ್ದು ಪರಮೇಶ್ವರ, ಪಾರ್ವತಿ ಮತ್ತು ಗಣೇಶ, ಕುಮಾರ ಅಂತ ಚೆನ್ನಾಗಿ ಅರ್ಥವಾಯಿತು. ಅರ್ಥವಾಗಿ ಅವರಿಗೆ ಹವಿಸ್ಸನ್ನು ಕೊಟ್ಟರು. ಪರಮೇಶ್ವರನು ಬಹಳ ಸಂತೋಷದಿಂದ ಆ ಹವಿಸ್ಸನ್ನು ಹಾಗೇ ಸ್ವೀಕರಿಸಿದ್ದು ಮಾತ್ರವಲ್ಲದೆ ಹಾಗೇ ಅವರನ್ನು ಆ ಪಾತ್ರೆ ಎಲ್ಲ ಸಮೇತವಾಗಿ ನಮ್ಮ ಸೋಮಾಸಿ ರಮಾಯಣವರನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದರು ಅಂತ ಇವರ ಚರಿತ್ರೆ ಹೇಳಲ್ಪಟ್ಟಿದೆ. ಇದು ಸುಂದರಮೂರ್ತಿ ನಾಯನಾರವರ ಚರಿತ್ರೆಯಲ್ಲಿ, ದಿವ್ಯ ಚರಿತ್ರೆಯಲ್ಲಿ ನಡೆದ ಬಂದ ಒಂದು ಮುಖ್ಯವಾದ ಘಟನೆ. ನಮ್ಮ ಶೇರಮಾನ್ ಪೆರುಮಾಳ್ ಅವರ ಜೊತೆಯಲ್ಲಿ ಇವಾಗ ಇದ್ದಾರೆ, ಮಧುರೆಗೆ ಹೊರಟಿದ್ದಾರೆ. ಒಬ್ಬರಿಗೊಬ್ಬರು ಬಿಡಲಾರರು, ಶೇರಮಾನ್ ಪೆರುಮಾಳ್ ಅವರು ಸುಂದರಮೂರ್ತಿಯನ್ನು ಬಿಡಲಾರರು, ಅಷ್ಟು ಅವರದು ಪ್ರೀತಿ, ಸುಂದರಮೂರ್ತಿಯವರ ಮೇಲೆ ಅಷ್ಟು ಪ್ರೀತಿ ಅಷ್ಟು ಗೌರವ ಆಗಿದೆ. ಶೆಟ್ಟಿಯಾರ್ ಏನು ಹೇಳ್ತಾರೆ ಅಂತಂದರೆ, ಇವರಿಬ್ಬರದ್ದು ದೇಹ ಮಾತ್ರ ಎರಡು, ಮನೋಭಾವನೆ ಮನೋಭಾವನೆ ಮಾತ್ರ ಒಂದೇ ಆಗಿದೆ ಅಂತ ಶೆಟ್ಟಿಯಾರ್ ಅವರು ಹೇಳಿದ್ದಾರೆ. ಇವರಿಬ್ಬರು ಮೊದಲಿಗೆ ಹೊರಡ್ತಾ ಇದ್ದಾರೆ, ಒಂದಾದಮೇಲೆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ. ಅಲ್ಲಿ ದಾರಿಯಲ್ಲಿ ನಾನು ಇದನ್ನು ಹಿಂದಿನ ವಿಡಿಯೋನಲ್ಲಿ ಹೇಳಿರ್ಬೋದು ಅಂತ ಕಾಣುತ್ತೆ, ತಿರುನಾಗೈಕೋರೋಣಂ ಅಂತ ಒಂದು ಸ್ಥಳದಲ್ಲಿ ಭಗವಂತನನ್ನು ಪ್ರಾರ್ಥಿಸಿ, ನಮ್ಮ ಸುಂದರಮೂರ್ತಿ ನಾರವರು ಏನೇನು ಕೇಳ್ತಾರೆ ಭಗವಂತನನ್ನು, ಅಪ್ಪ ನೀನು ಎಲ್ಲ ಕೊಟ್ಟಿದೀಯಾ, ನನಗೆ ಈ ಸಲ ಏನು ಬೇಕು ಅಂತಂದರೆ, ಪದೇಹ ಹಾಡಿಬಿಟ್ರು, ಪದೇಹ ಹಾಡಿ ಅದರಲ್ಲಿ ಕೇಳ್ತಾರೆ, ಮುತ್ತಿನ ಮಾಲೆ ಕೊಡು, ಅತ್ತರ್ ಮೊದಲಾದ ಸುಗಂಧ ದ್ರವ್ಯಗಳನ್ನು ಕೊಡು, ಬೆಲೆ ಬಾಳುವ ಪದಾರ್ಥಗಳು ಆಭರಣಗಳು ವಜ್ರ ವೈಢೂರ್ಯ, ಮತ್ತು ತಿರುವಾರೂರಿನ ಐಶ್ವರ್ಯದಲ್ಲಿ ಮೂರನೇ ಒಂದು ಭಾಗ ಅದನ್ನು ಕೊಡು, ವಾಯುವೇಗದಲ್ಲಿ ಓಡುವ ಕುದುರೆಗಳನ್ನು ಕೊಡು, ಬಂಗಾರದ ಪುಷ್ಪಗಳು ಕೊಡು, ಬಂಗಾರದ ಪಲ್ಲಕ್ಕಿ ಕೊಡು, ಹೀಗೆ ಲಿಸ್ಟು ದೊಡ್ಡ ಲಿಸ್ಟ್ ಹಾಗೆ ಕೊಡು ಅಂತಂದರು. ಪರಮೇಶ್ವರನಿಗೆ ಇವರು ಕೇಳಿದಷ್ಟು ಅವರಿಗೆ ಸಂತೋಷ ಕೊಡೋದಕ್ಕೆ ಆ ಥರ ಇತ್ತು ಸುಂದರಮೂರ್ತಿ ಮತ್ತು ಪರಮೇಶ್ವರನ ಒಂದು ಸಂಬಂಧ. ಎಲ್ಲವನ್ನು ಕೊಟ್ಟರು, ಹೀಗೆ ಅದನ್ನೆಲ್ಲ ಪಡೆದುಕೊಂಡು ನಮ್ಮ ಶೇರ್ಮಾನ್ ಶೇರ್ಮಾನ್ ಜೊತೆಯಲ್ಲಿ ಮಧುರೈಗೆ ಬರ್ತಾರೆ. ಮಧುರೈನಲ್ಲಿ ಅಲ್ಲಿ ಪಾಂಡ್ಯರಾಜ ಮತ್ತು ಚೋಳರಾಜ ಇಬ್ಬರೂ ಸೇರಿರ್ತಾರೆ ಮಧುರೈನಲ್ಲಿ. ಅವರಿಗೆ ಇಬ್ಬರು ರಾಜರಿಗೂ ಒಬ್ರಿಗೊಬ್ರಿಗೂ ಒಂದು ಬಂಧುತ್ವ ಇದೆ. ಆಗ ಇವರು ಅಲ್ಲಿಗೆ ಹೋದಾಗ, ನಮ್ಮ ಸುಂದರಮೂರ್ತಿ ಮತ್ತು ಶೇರ್ಮಾನ್ ಶೇರ್ಮಾನ್ ಹೋದಾಗ, ಎಲ್ಲ ನಾಲ್ಕು ಜನನೂ ರಾಜರುಗಳೇ, ಅವರನ್ನು ಬಹಳ ಅದ್ಧೂರಿಯಿಂದ ಬಹಳ ಗೌರವದಿಂದ ಸತ್ಕರಿಸಿ ಸ್ವಾಗತಿಸಿದರು ಚೋಳ ಮತ್ತು ಪಾಂಡ್ಯರಾಜರು. ಅದರಿಂದ ಇವರು ತೃಪ್ತಿಗೊಂಡರು, ಬಹಳ ಗೌರವದಿಂದ ಸ್ವಾಗತಿಸಿದ ಮೇಲೆ ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಮುಂದುವರಿಸಿದರು. ಮುಂದುವರಿಸಿದಾಗ ಇವರು ತಿರುಕಾಂಡಿಯೂರ್ ಅನ್ನೋ ಊರಿಗೆ ಬರ್ತಾರೆ. ನಮ್ಮ ಶೇರಮಾನ್ ಪೇರಮಾನ್ ಇಬ್ಬರು ಒಟ್ಟೊಟ್ಟಿಗೆ ಇವಾಗ ಸುಂದರಮೂರ್ತಿಯವರು ಬಂದಾಗ ತಿರುಕಾಂಡಿಯೂರ್ ಅನ್ನೋ ಕಡೆ ಬಂದಾಗ ಸುಮಾರು ಸಂಜೆ ಆಗಿದೆ, ಕತ್ತಲ ಆವರಿಸ್ತಾ ಇದೆ. ಅಲ್ಲಿ ಕಾವೇರಿ ನದಿ ಹರಿತಾ ಇದೆ. ಕಾವೇರಿ ನದಿ ಹರಿದ್ರೆ ಆಚೆ ದಡದಲ್ಲಿ ತಿರುವಯ್ಯಾರ್ ಕಾಣಿಸ್ತಾ ಇದೆ. ತಿರುವಯ್ಯಾರ್ಗೆ ಹೋಗೋಣ ಅಂತಂದರೆ ಕಾವೇರಿ ನದಿಯಲ್ಲಿ ತುಂಬ ಪ್ರವಾಹ, ಹೋಗೋ ಹಾಗೇ ಇಲ್ಲ, ಕ್ರಾಸ್ ಮಾಡೋ ಹಾಗೇ ಇಲ್ಲ. ಅಂಥ ಪ್ರವಾಹ ಇರುವಾಗ ಕತ್ತಲಾಗಿದೆ, ಯಾರೋ ಒಬ್ಬರು ಆ ಕಡೆಯಿಂದ ಬಂದು ಇವರು ಹಂಬಲಿಸ್ತಾ ಇದ್ದಾರೆ, ಯೋ ಶಿವನ ದರ್ಶನವಾಗ್ತಾ ಇಲ್ವಲ್ಲ, ನಮಗೆ ಶಿವನ ಪ್ರಸಾದ ಸಿಕ್ಕಲ್ವಲ್ಲ ಇವತ್ತು ಅಂತ ಇವರು ಮನಸ್ಸಿನಲ್ಲಿ ಹಂಬಲಿಸ್ತಾ ಇದ್ದಾರೆ. ಆವಾಗ ಆ ಕಡೆಯಿಂದ ಯಾರೋ ಒಬ್ಬರು ಬ್ರಾಹ್ಮಣರು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರೇ, ಅವರು ಬಂದು ಈಗೋ ತಗೊಳ್ಳಿ ಪ್ರಸಾದ, ಶಿವನ ಪ್ರಸಾದ ತಗೊಳ್ಳಿ ಅಂತ ಇವರಿಗೆ ವಿಭೂತಿ ಕೊಡ್ತಾರೆ. ಇದೇನು ಹೀಗೆ ಪ್ರವಾಹ ಇರಬೇಕಾದ್ರೆ ಹೇಗೆ ಬಂದರು ಇವರು ಅಂತ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಹಚ್ಕೊಳ್ತಾರೆ ವಿಭೂತಿಯನ್ನು. ಹೀಗೆ ತಿರುಗು ನೋಡೋದರಲ್ಲಿ ಅವರು ಪತ್ತೆ ಇಲ್ಲ, ಅದೃಶ್ಯರಾಗಿದ್ದಾರೆ. ಸರಿ, ಇವರು ಈಶ್ವರನನ್ನು ಪ್ರಾರ್ಥಿಸಿದಾಗ ಏನಾಗುತ್ತೆ, ಕಾವೇರಿ ನದಿ ಎರಡು ಸೀಳಾಗಿ ಇವರಿಗೆ ದಾರಿ ಮಾಡಿಕೊಡುತ್ತೆ ಹೋಗೋದಕ್ಕೆ ತಿರುವಯ್ಯಾರಿಗೆ. ಇವರಿಬ್ಬರು ಆ ನದಿಯನ್ನು ಹಾಗೆ ಉಂಟಾದ ದಾರಿಯಿಂದ ತಿರುವಯ್ಯಾರು ಸೇರ್ತಾರೆ, ಮತ್ತು ನದಿ ಪ್ರವಾಹ ಯಥಾ ಪ್ರಕಾರ ಹರಿಯುತ್ತೆ. ಆಮೇಲೆ ಮಾರನೇ ದಿವಸ ದೇವಸ್ಥಾನದಲ್ಲಿ ತಿರುವಯ್ಯಾರಿನಲ್ಲಿ ಕೇಳ್ತಾರೆ, ನೀವು ನೆನ್ನೆ ಬಂದು ನಮಗೆ ವಿಭೂತಿ ಕೊಟ್ಟರಲ್ಲ, ಬಹಳ ಸಂತೋಷವಾಯಿತು ಅಂತ. ನಾನು ಎಲ್ಲಿ ಬಂದೆ ಆ ಪ್ರವಾಹದಲ್ಲಿ, ನಾನು ಎಲ್ಲಿ ಬರೋಕ್ಕಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ನಾನು ಬರೋಕ್ಕಾಗಲೇ ಇಲ್ವಲ್ಲ, ಹೇಗೆ ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅರ್ಥವಾಗುತ್ತೆ, ಬಂದಿದ್ದು ಸಾಕ್ಷಾತ್ ಪರಮೇಶ್ವರ ಬಂದು ನನಗೆ ಪ್ರಸಾದವನ್ನು ನಮ್ಮಿಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಅನಿಸತ್ತೆ. ಅಲ್ಲಿಂದ ಮುಂದಕ್ಕೆ ಇವರಿಗೆ ಶೇರ್ಮಾನ್ ಪೆರ್ಮಾನಿಗೆ ಬಹಳ ಆಸೆ ಆಗುತ್ತೆ, ನಮ್ಮ ಸುಂದರಮೂರ್ತಿಯವರನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಕುಡುಂಬೂರವ್ರಿಗೆ ಅಂತ ಅನಿಸತ್ತೆ. ಬನ್ನಿ ಹೋಗೋಣ ನಮ್ಮ ಊರಿಗೆ ಅಂತ ಕರೀತಾರೆ. ಸರಿ ಬರ್ತೀನಿ ಅಂತ ಹೋಗ್ತಾರೆ. ಹೋದಾಗ ಕುಡುಂಬನವ್ರನಲ್ಲಿ ಶೇರ್ಮಾನ್ ಪೆರ್ಮಾನವರಿಗೆ ಅತ್ಯಂತ ವೈಭವದ ಸ್ವಾಗತ ನೀಡ್ತಾರೆ. ಬೀದಿ ಎಲ್ಲ ತಳಿರು ತೋರಣಗಳು ಮತ್ತು ನಾಟ್ಯ ವೇದಘೋಷ ನರ್ತನಗಳು ಇತ್ಯಾದಿ ಮನೋರಂಜಕವಾದ ಕಾರ್ಯಕ್ರಮಗಳು ಇದನ್ನೆಲ್ಲ ಏರ್ಪಾಡು ಮಾಡಿ ಕೊನೆಗೆ ತಮ್ಮ ಅರಮನೆಯಲ್ಲಿ ಅವರನ್ನು ಸತ್ಕರಿಸಿ ಚಿನ್ನದ ಪೀಠವನ್ನು ಕೊಟ್ಟು ಅಲ್ಲಿ ಕೂರಿಸಿ ಎಲ್ಲ ಆದರ ಸತ್ಕಾರಗಳನ್ನು ಮಾಡಿ ಪಾದಪೂಜೆ ಮಾಡಿ ಅವರಿಗೆ ಏನೇನು ಸೌಕರ್ಯ ಬೇಕೋ ತಾವೇ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಶೇರ್ಮ್ಯಾನ್ ಪೆರುಮಾನವರು. ಹೀಗೆ ಸ್ವಲ್ಪ ಕಾಲ ಅಲ್ಲಿ ತಂಗಿದ ಮೇಲೆ ಇವರಿಗೆ ಮತ್ತೆ ತಿರುವಾರೂರಿಗೆ ವಾಪಸ್ ಹೋಗಬೇಕು ಅಂತ ಹಂಬಲವಾಗುತ್ತೆ. ವಾಪಸ್ ಹೋಗ್ತೀನಿ ಅಂತ ಹೊರಡ್ತಾರೆ. ಆಗ ಶೇರ್ಮಾನ್ ಪೆರುಮಾನವರಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ, ಅವರನ್ನು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಆವಾಗ ಹೇಳ್ತಾರೆ ಸುಂದರಮೂರ್ತಿಯವರು, ನೀವು ರಾಜ, ನಿಮಗೆ ಒಂದು ಕರ್ತವ್ಯವಿದೆ, ನೀವು ರಾಜ್ಯವನ್ನು ಪಾಲಿಸಬೇಕು, ನೀವು ಇಷ್ಟು ಮನಸ್ಸಿಗೆ ತಗೊಳ್ಬೇಡಿ, ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ಹೊರಡ್ತಾರೆ. ಅದಕ್ಕೆಲ್ಲ ತೃಪ್ತಿ ಆಗೋಲ್ಲ, ಬೇಕಾದಷ್ಟು ಕಾಣಿಕೆಗಳನ್ನು ಕೊಡ್ತಾರೆ. ಏನೇನು ಎಲ್ಲ ಅವ್ರ ಮನಸ್ಸಿನಲ್ಲಿ ಏನೇನಿದೆ, ಸುಂದರಮೂರ್ತಿಯವ್ರಿಗೆ ಏನೇನು ಕೊಡಬೇಕು ಎಲ್ಲ ಬೇಕಾದಷ್ಟು ನಗ, ನಾಣ್ಯ, ಬಂಗಾರ ಎಲ್ಲ ಕೊಟ್ಟು ಕಳಿಸ್ತಾರೆ. ಇವರಿಗೆ ಇಷ್ಟ ಇಲ್ಲ, ಸುಂದರಮೂರ್ತಿಯವರಿಗೆ ಇಷ್ಟ ಇಲ್ಲ ಅದೆಲ್ಲ ತಗೊಳ್ಳೋದು. ಆದರೂ ಅವರು ಅಷ್ಟು ಒತ್ತಾಯ ಮಾಡಿದ ಮೇಲೆ ಆ ಸ್ನೇಹ ಆ ಪ್ರೀತಿ ಅವ್ರು ಕೊಡೋದ್ರಿಂದ ಅದನ್ನೆಲ್ಲ ತಗೊಂಡು ಹೊರಡ್ತಾರೆ. ದಾರಿನಲ್ಲಿ ಹೋಗುವಾಗ ಮುರುಗನ್ ಪೂಂಡಿ ಅನ್ನೋ ಒಂದು ಸ್ಥಳ, ಆ ಸ್ಥಳದಲ್ಲಿ ಏನಾಗುತ್ತೆ, ಇವರು ತಗೊಂಡು ಬರ್ತಾ ಇದ್ದಾರಲ್ಲ ಬೆಲೆ ಬಾಳುವ ಪದಾರ್ಥಗಳು, ಎಲ್ಲ ಕಾಣಿಕೆಗಳು ಇದನ್ನೆಲ್ಲ ಕಳ್ಳರು ರಾಬರ್ಸ್ ದರೋಡೆಕಾರರು ಬಂದು ಎಲ್ಲ ಕಿತ್ಕೊಂಡು ಹೊರಟಿರ್ತಾರೆ. ಆದರೆ ಇವರಿಗೆ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ. ಇವರಿಗೆ ಆಶ್ಚರ್ಯವಾಗುತ್ತೆ, ಸುಂದರಮೂರ್ತಿಯವರಿಗೆ ಆಶ್ಚರ್ಯವಾಗುತ್ತೆ, ಇದೇನು ಇವು ಇಂಥ ರಾಜ್ಯದಲ್ಲಿ ಕಳ್ಳರು ಬೇರೆ ಇದ್ದಾರಾ ಅಂತ ಅಂದ್ಕೊಂಡು ಇರುವಾಗ ಶಿವನು ಮಾಡಿದ ಲೀಲೆ ಇದು. ಶಿವನು ಏನು ಮಾಡಿದ್ದಾರೆ, ನಾನು ಕೊಡದೆ ಸುಂದರಮೂರ್ತಿಯವರಿಗೆ ಆತ ತಗೊಳ್ಬೇಕು, ಯಾರೋ ಶೇರ್ಮಾನ್ ಪೆರ್ಮಾನ್ ಕೊಟ್ಬಿಟ್ರೆ ತಗೊಂಡ್ಬಿಡೋದ ಬಂದ್ಬಿಡೋದ ಅಂತ ಹೇಳಿ ತಮ್ಮ ಶಿವಗಣಗಳನ್ನು ಹೇಳಿ ನೀವೆಲ್ಲ ಇದನ್ನೆಲ್ಲ ಕದ್ಕೊಂಬಂದ್ಬಿಡಿ, ಎಲ್ಲ ತೆಗೆದುಕೊಂಬಂದ್ಬಿಡಿ ಅಂತ ಹೇಳಿರ್ತಾರೆ. ಇದು ಅಲ್ಲಿ ಗಣೇಶ ಇರುತ್ತೆ, ಒಂದು ಗಣೇಶ ಕೂತಿರ್ತಾರೆ. ಅವ್ರು ಹೇಳ್ತಾರೆ ಸುಂದರಮೂರ್ತಿಯವರಿಗೆ, ನೀನೇನು ವರಿ ಮಾಡ್ಕೋಬೇಡಿ, ನಮ್ಮಪ್ಪ ಮಾಡಿರೋ ಕೆಲಸ ಇದೆಲ್ಲ, ಏನೂ ಇದೆಲ್ಲ ನಿಮಗೆ ವಾಪಸ್ ಬರುತ್ತೆ ಅಂತ ಮೊದಲೇ ಹೇಳ್ಬಿಡ್ತಾರೆ. ಇವರು ಅದೇ ಥರ ಊರಿನಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ಏನೇನು ಕಳ್ಕೊಂಡಿದ್ರು ಅದನ್ನೆಲ್ಲ ಕೊಡ್ತಾರೆ. ಅದನ್ನು ಇದೊಂದು ಘಟನೆ ನಡೆಯುತ್ತೆ. ಇದನ್ನು ತಗೊಂಡು ಬಂದು ಎಲ್ಲ ಮತ್ತೆ ತಿರುವಾರೂರಿಗೆ ವಾಪಸ್ ಬರ್ತಾರೆ. ಸ್ವಲ್ಪ ಕಾಲದ ನಂತರ ನಮ್ಮ ಸುಂದರಮೂರ್ತಿಯವರಿಗೆ ಶೇರ್ಮಾನ್ ಪೆರುಮಾನವರನ್ನು ಬಿಟ್ಟಿರಲಾರದೆ ಅವರನ್ನು ಮತ್ತೆ ನೋಡಬೇಕು ಅನ್ನೋ ಒಂದು ಹಂಬಲ ಬರುತ್ತೆ. ಸರಿ, ಅವರ ಊರಿಗೆ ಹೊರಡ್ತಾರೆ. ಹೊರಟಾಗ ಕೆಲವು ಘಟನೆಗಳು, ಸ್ವಾರಸ್ಯಕರವಾದ ಘಟನೆಗಳು ನಡೆಯುತ್ತೆ. ಅವು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
4: ಓಂ ನಮಃ ಶಿವಾಯ.
2: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
4: ಓಂ ನಮಃ ಶಿವಾಯ.

ಶಾಶಾನ್ ಪಿತ್ತೇನ ಪ್ರದರಾನ್ ಪಾಯುನಾ ಕೂಷ್ಮಾನ್ ಶಾಕಪಿಂಡೈಃ ಇಂದ್ರಸ್ಯ ಕ್ರೋಳೋದಿತ್ಯೈ ಪಾಜಸ್ಯನ್ ದಿಶಾನ್ ಜತ್ರವೋದಿತ್ಯೈ ಭಸತ್ ಜೀಮೂತಾನ್ ಹೃದಯೌ ಪಶೇನಾಂತರಿಕ್ಷಂ ಪುರೀತತಾ ನಭಾ ಉದರ್ಯೇಣ ಚಕ್ರವಾಕೌ ಮತಸ್ನಾಭ್ಯಾನ್ ದಿವಂ ವೃಕ್ಕಾಭ್ಯಾನ್ ಗಿರೀನ್ ಪ್ಲಾಶಿಭಿಃ ಉಪಾಲಾನ್ ಪ್ಲೀನ್ಹಾ ವಲ್ಮೀಕಾನ್ ಕ್ಲೋಮಭಿರ್ಗ್ಲೌಭಿರ್ಗುಲ್ಮಾನ್ ಹಿರಾಭಿಸ್ರವಂತೀಃ ಹೃದಾನ್ ಕುಕ್ಷಿಭ್ಯಾಗ್ನೇ ಸಮುದ್ರಮುದರೇಣ ವೈಶ್ವಾ ನರಂ ಭಸ್ಮಾನಾಂ ವಿಧೃತಿನ್ನಾಭ್ಯಾಘೃತಗ್ನಿರಸೇನಾಪೋಯೂಷ್ಣಾ ಮರೀಚೀರ್ವಿಪೃಡ್ಭಿರ್ನೀಹಾರಮೂಷ್ಮನಾ ಶೀನಂ ವಸಾಯಾ ಪೃಷ್ವಾ

0: Om Namah Shivaya. Dear listeners of Shaivam.org, the next program is Yoga, Spiritual Discourse. In this, you are about to listen Sadhana, presented by Sri Ramakrishnan. Thank you. Om Namah Shivaya.
1: ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಸಹನಾವತು ಸಹನೋಘ್ನಃತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃಶಾಂತಿಃಶಾಂತಿಃ. ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗಃ ಸಮಾಧಿಭಾವನಾರ್ಥ ಕ್ಲೇಶತನೂಕರಣಾರ್ಥಶ್ಚ ಅವಿದ್ಯಾಸ್ಮಿತಾ ರಾಗದ್ವೇಷಾ ವಿನಿವೇಶಾಃ ಪಂಚಕ್ಲೇಶಾಃ ಅವಿದ್ಯಾ ಕ್ಷೇತ್ರಮುತ್ತರೇಷಾಂ ಪ್ರಸುಪ್ತತನು ವಿಚ್ಛಿನ್ನ ಉದಾರಾಣಾಂ ಅನಿತ್ಯಶ್ಚಿ ದುಃಖನಾತ್ಮಸು ನಿತ್ಯಶುಚಿ ಸುಖಾತ್ಮಖ್ಯಾತಿರವಿದ್ಯಾ ದಿಗ್ದರ್ಶನಶಕ್ತಿಯೋರೇಕಾತ್ಮತೇವ ಅಸ್ಮಿತಾ ದುಃಖಾನುಷಯಿ ರಾಗಃ ದುಃಖಾನುಷಯಿ ದ್ವೇಷಃ ಸ್ವರಸವಾಹಿ ವಿದುಷೋಪಿ ತಥಾ ರೂಢೋ ವಿನಿವೇಶಃ ತೇ ಪ್ರತಿಪ್ರಸವಹೇಯಃ ಸೂಕ್ಷ್ಮಾಃ ಧ್ಯಾನಹೇಯಸ್ತದ್ವೃತ್ತಯಃ ಕ್ಲೇಶಮೂಲಕರ್ಮಾಶಯೋ ದೃಷ್ಟಾದೃಷ್ಟಜನ್ಮವೇದನೀಯಃ ಸತಿ ಮೂಲೇತದ್ವಿಪಾಕೌ ಜಾತ್ಯಾಯುರ್ಭೋಗಾಃ ತೇ ಹ್ಲಾದಪರಿತಾಫಲಾಃ ಪುಣ್ಯಾಪುಣ್ಯಹೇತುತ್ವಾತ್ ಪರಿಣಾಮದಾಪಸಂಸ್ಕಾರದುಃಖೈಃ ಗುಣವೃತ್ತಿವಿರೋಧಾಚ್ಚ ದುಃಖಮೇವ ಸರ್ವಂ ವೇಕಿನಃ ಹೇಯಂ ದುಃಖಮನಾಗತಂ ದೃಶ್ಯೋಃ ಸಂಯೋಗೋ ಹೇಯಹೇತುಃ ಪ್ರಕಾಶಕ್ರಿಯಾಸ್ಥಿತಿಶೀಲಂ ಭೂತೇಂದ್ರಿಯಾತ್ಮಕಂ ಭೋಗಾಪವರ್ಗಾರ್ಥಂ ದೃಶ್ಯಂ ವಿಶೇಷ ವಿಶೇಷಲಿಂಗಮಾತ್ರಾಲಿಂಗಾನಿ ಗುಣಪರ್ವಾಣಿ ದೃಷ್ಟಾದೃಶಿಮಾತ್ರ ಶುದ್ಧೋ ವಿಭಕ್ತ್ಯಾನುಪಶ್ಯಃ ತದರ್ಥಂ ಯೇ ದೃಶ್ಯಸ್ಯ ಆತ್ಮಾ ಕೃತಾರ್ಥಂ ಪ್ರತಿ ನಷ್ಟಂ.

0: ಯಥಾಹವೇತ್ಯಾಜಿತ್ಯಮಿತ್ಯಂತ್ಯೇವಮತ್ಮೈತ್ರಾಜಿತ್ಯಮಿಚ್ಛೇದ್ಯದೇದಾನ್ಮೈತ್ರಾವರುಣ್ಯಾಚ್ಛಾಜೇತಮೈತ್ರಾವರುಣತಾ ದೇವೋ ವೈ ಆತ್ಮ
1: ಸನ್ನತ್ವಾಯ ಪಶುರ್ವಾ ಅಗ್ನಿಯೋ ವೈ ಪಶುಂ ಪುರಸ್ತಾದುಪಚರ ದೇಹ ಶಿವಾತ್ಮ

ಪಶ್ಚಾರಣ್ಯೇತಾನ್ವಾ ಏಕೇನ ವ್ಯನುದೈತ್ತ ದ್ರವ್ಯಸ್ಯ ವಾ ಏಷ ವಿನೋದೋ ಪ್ರೋ ನ ಕಿಂ ಜಿಂದೇತಾನ್ನ ದಾಭೋ ಪ್ರೋ ನೇನ ವಾ

ತವ ಕೃಪಣ ರಕ್ಷ್ಯಾತಿ ನಿಪುಣಾಸ್ ತ್ವದನ್ಯ ಕೋ ವಾ ಮೇ ತ್ರಿಜಗತಿ ಶರಣ್ಯ ಪಶುಪತೆ ಪ್ರಭುಸ್ತ್ವಂ ದೀನಾನಾಂ ಖಲು ಪರಮ ಬಂಧು ಪಶುಪತೆ ಪ್ರಮುಖ್ಯೋಹಂ ತೇಷಾಂ ಅಪಿ ಕಿಮುತ ಬಂಧುತ್ವಮನಯೋ.

0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் சோமாசி மாறநாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருபியோ நமஹ. எல்லா மகனியர்களுக்கும் நமஸ்கார. சுந்தரமூர்த்தி நாயனார் அவர சரித்திரையன்னு முந்துவரிஸ்தா இதேனே. ஈக சோமாசி மாறநாயனார் ಚರಿತ್ರೆಯನ್ನು ತಿಳಿದುಕೊಳ್ಳುವ ಅಗತ್ಯವಿದೆ. ಸುಂದರಮೂರ್ತಿ ನಾಯನಾರವರು ಇವರ ಬಗ್ಗೆ ಹೀಗೆ ಹೇಳ್ತಾರೆ, ಅಂಬಿರಾನ್ ಸೋಮಾಸಿ ಮಾರನುಕ್ಕು ಮಡಿಯೇ ಅಂತ ಹೇಳಿದ್ದಾರೆ. ನಿಜಗುಣ ಶಿವಯೋಗಿಯವರು ಹೀಗೆ ಹೇಳ್ತಾರೆ, ವಾಸವಾದಿಗಳರೆಯ ದೀಶನಂ ನಿಜಯಾಗ ವಾಸಕ್ಕೆ ಭರಿಸಿ ಧರೆಗೆ ತೋರಿಸಿದ ಸೋಮಾಸಿ ಮಾರರನೇ ಬಲಗೊಂಬೆ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ. ಹರಿಹರ ಅವರು ಶ್ರೀ ಕಾಮೀಪುರದ ವಿಪ್ರರು ಸಾಕಾರದ ಪೀಠರಿವರು ಸೋಮಾಸಿಯು ಯಾಗಕ್ಕೆ ಶಿವನಂಬರಿಸಿಯೇ ಮೂಲೋಕದೊಳಂ ಮೆರೆದ ನೆಮ್ಮ ಹಂಪೆಯ ರಾಯಂ ಅಂತ ಹೇಳಿದ್ದಾರೆ. ಈ ಸೋಮಾಸಿ ನಾಯನಾರವರು ತಿರುವಂಬೂರು ಅನ್ನೋ ಸ್ಥಳದಲ್ಲಿ ವಾಸವಾಗಿದ್ದವರು. ಬ್ರಾಹ್ಮಣರು ಇವರು, ಯಾಗಯಜ್ಞಾದಿಗಳನ್ನು ಮಾಡ್ತಾಯಿದ್ದರು. ಬ್ರಾಹ್ಮಣರು ಯಾಗಯಜ್ಞಾದಿಗಳನ್ನು ಮಾಡ್ತಾ ಇದ್ದವರು. ಯಾಕೆ ಅಂದರೆ ಸಮಾಜ ಕಲ್ಯಾಣಕ್ಕೋಸ್ಕರ. ಸಮಾಜದಲ್ಲಿ ಎಷ್ಟೋ ಜನಗಳಿಗೆ ಯಾಗಯಜ್ಞಾದಿಗಳು ಪೂಜೆಗಳು ಮಾಡುವ ಒಂದು ಸೌಕರ್ಯವಿರುವುದಿಲ್ಲ, ಅಧಿಕಾರವಿರುವುದಿಲ್ಲ, ನಿರ್ಬಂಧಗಳಿರುತ್ತವೆ. ಕೃಷಿಕ ಅವನು ಏನು ಪೂಜೆ ಮಾಡಿದಾನೋ, ಏನು ಯಾಗಯಜ್ಞಾದಿ ಮಾಡ್ತಾನೆ, ಮತ್ತು ಯುದ್ಧದಲ್ಲಿ ಹೋರಾಡುವ ಸೈನಿಕರು ಯೋಧರು ಅವರು ಹೇಗೆ ತಾನೇ ಭಗವಂತನನ್ನು ಪ್ರಾರ್ಥಿಸೋದಕ್ಕೆ ಯಾಗಯಜ್ಞಾದಿಗಳನ್ನು ಮಾಡೋಕ್ಕಾಗತ್ತೆ. ಹೀಗೆ ಇಂಥವರಿಗಾಗಿ ಸಮಾಜದಲ್ಲಿ ಯಾರಿಗೆ ಒಂದು ಪೂಜೆ ಪುನಸ್ಕಾರ ಯಾಗ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಆಗೋದೂ ಇಲ್ಲವೋ ಅವರ ಪರವಾಗಿ, ಅವರ ಒಳಿತಿಗೋಸ್ಕರ, ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಬ್ರಾಹ್ಮಣರು ಮಾಡಬೇಕಾದ ಕರ್ತವ್ಯಾನಿದು. ಈ ಸೋಮಾಸಿ ಮಾರನಾಯನವರು ಅಂದರೆ ಇವರು ಸೋಮಯಾಜಿಗಳು ಅಂತ ಇದ್ದದ್ದು. ಈ ಸೋಮಯಾಜಿಗಳು ಈ ಥರ ಯಜ್ಞಯಾಗಾದಿಗಳನ್ನು ಬೇರೆ ಎಲ್ಲ ಜನಾಂಗದವರಿಗೂ ಅವರ ಒಳ್ಳೆಯದಕ್ಕೋಸ್ಕರ ಮಾಡ್ತಾಯಿದ್ರು. ಇವರಲ್ಲಿ ಈ ಒಂದು ಗುಣವೇನೆಂದರೆ ಯಾವ ಕನಿಷ್ಠ ಜಾತಿ ಆ ಥರ ಭೇದವೇ ಇರಲಿಲ್ಲ, ಕೆಳಮಟ್ಟದ ಜನಗಳಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋದೇ ಇವರ ಒಂದು ಉದ್ದೇಶ. ಇದರಿಂದ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದರಿಂದ ಇವರು ಸೋಮಯಾಜಿಗಳು ಅಂತ ಅನ್ನಿಸ್ಕೊಂಡವರು ಮೊದಲು. ಕ್ರಮೇಣ ಅದೇನಾಯಿತು, ಸೋಮಾಸಿ ಮಾರನಾಯನಾರ್ ಸೋಮಸಿ ರಮಾಯನಾರ್ ಅಂತ ಹೆಸರು ಬದಲಾವಣೆ ಆಗೋಯಿತು. ಇವರು ಸಾಧಾರಣವಾಗಿ ಸೋಮಯಜ್ಞವನ್ನು ಮಾಡ್ತಾಯಿದ್ದರು, ಅದರಿಂದಲೂ ಸೋಮಯಾಜಿಗಳು ಅಂತ ಆಗಿರಬೇಕು, ಸೋಮಯಾಜಿ ಅಂತ ಆಗಿರಬೇಕು. ಹೀಗೆ ಇವರು ಯಾಗ ಯಜ್ಞಾದಿಗಳನ್ನು ಮಾಡ್ತಾಯಿದ್ರು.

ಅಂತನ ಒಂದು ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಪರಮೇಶ್ವರನಿಗೆ ಕೊಡಬೇಕು, ಪರಮೇಶ್ವರನು ಬಂದು ನನ್ನ ಕೈಯಿಂದ ಹವಿಸನ್ನು ಸ್ವೀಕರಿಸಬೇಕು ಅನ್ನೋ ಒಂದು ಆಸೆ ಬಂದ್ಬಿಡ್ತು. ಈ ಆಸೆ ಈಡೇರಬೇಕಂದರೆ ನಮಗೆ ಸುಂದರಮೂರ್ತಿ ನಾಯನಾರವರೇ ಸರಿಯಾದ ಗುರುಗಳು, ಅವರನ್ನು ಹಿಡಿದ್ರೆ ನನ್ನ ಕೆಲಸ ಆಗತ್ತೆ ಅಂತ ನಂಬಿ ತಿರುವಾರೂರಿಗೆ ಬಂದರು. ಇದು ಹೇಗೆ ಇವರು ಭಾವನೆ ಅಂತಂದರೆ, ಗುರುವಿನ ಅನುಗ್ರಹ ಇದ್ದರೆ ಏನು ಬೇಕಾದರೂ ಆಗತ್ತೆ. ಈ ಶ್ಲೋಕ ಹೇಳುತ್ತೆ ನೋಡಿ, ಸಪ್ತಕೋಟಿ ಮಂತ್ರಾತೆ ಚಿತ್ತಭ್ರಂಶಃ ಚಿತ್ತವಿಭ್ರಂಶಕಾರಕ ಏಕಮೇವ ಮಹಾಮಂತ್ರ ಗುರುಹು ಇತಿ ಅಕ್ಷರದ್ವಯಂ ಅಂತ. ಅಂದರೆ 7 ಕೋಟಿ ಮಂತ್ರಗಳಿವೆಯಂತೆ, ಯಾವ ಮಂತ್ರನ ತಗೋಬೇಕು, ಯಾವ ಮಂತ್ರವನ್ನು ಬಿಡಬೇಕು ಏನು ಗೊತ್ತಾಗದೆ ಒಂದು ಕನ್ಫ್ಯೂಷನ್ ಆಗತ್ತೆ. ಚಿತ್ತವಿಭ್ರಂಶಕಾರಕ, ಯಾವ ಮಂತ್ರವನ್ನು ತಗೊಳ್ಬೇಕು ಅಂತ ಗೊತ್ತಾಗುವುದಿಲ್ಲ. ಆದರೆ ಒಂದೇ ಒಂದು ಮಂತ್ರ ಇದೆ, ಗುರು ಅನ್ನೋ ಒಂದು ಮಂತ್ರ. ಗುರುಭಕ್ತಿಯಿಂದ, ಗುರುವಿನ ಅನುಗ್ರಹವಿದ್ದರೆ ಏನು ಬೇಕಾದರೂ ನಡೆಯುತ್ತೆ. ಏಕಮೇವ ಮಹಾಮಂತ್ರ, ಅದು ಸಾಧಾರಣವಾದ ಮಂತ್ರವಲ್ಲ, ಮಹಾಮಂತ್ರ ಅದು, ಗುರು ಅನ್ನೋ 2 ಅಕ್ಷರದ ಮಂತ್ರ. ಹೀಗೆ ಇವರು ಸುಂದರಮೂರ್ತಿಯವರನ್ನು ತನ್ನ ಗುರು ಅಂತ ಭಾವಿಸಿಕೊಂಡರು. ಸುಂದರಮೂರ್ತಿಯವರನ್ನು ಹಿಡಿದರೆ ಹವಿಸ್ಸನ್ನು ನೇರವಾಗಿ ಪರಮೇಶ್ವರನಿಗೆ ಕೊಡೋ ಒಂದು ಸಂದರ್ಭ ಬರುತ್ತೆ ಅಂತ ಹೇಳಿ ತಿರುವಾರೂರಿಗೆ ಹೋದರು. ತಿರುವಾರೂರಿಗೆ ಹೋಗಿ ಸುಂದರಮೂರ್ತಿಯವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಾನು ನಿಮ್ಮ ಶಿಷ್ಯ, ನಿಮ್ಮ ಅನುಗ್ರಹದಿಂದ ನನ್ನ ಈ ಆಸೆ ಈಡೇರಬೇಕಾಗಿದೆ, ದಯವಿಟ್ಟು ನಡೆಸಿಕೊಡಿ ಅಂತ ಹೇಳಿದರು. ಸುಂದರಮೂರ್ತಿಯವರು ಹೇಳಿದ್ರು, ನಂದೇನಪ್ಪ ಇದೆ, ನಾನು ಹೇಗೆ ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರು ಸಹ ಈಶ್ವರನನ್ನು ಪ್ರಾರ್ಥಿಸಿದರು. ಈ ಮನುಷ್ಯನ, ಈ ನಾಯನಾರವರ ಅಭೀಷ್ಟವನ್ನು ಈಡೇರಿಸಪ್ಪ ಭಗವಂತ ಅಂತ ಹೇಳಿದರು. ಮತ್ತು ಇವರು ಏನಂತ ಅಂದ್ಕೊಂಡಿದ್ರು, ಒಬ್ಬ ಚಂಡಾದನೇ ಆಗಲಿ, ಸೋಮಾಸಿ ರಮಾಯಣರವರು ಹೇಗೆ ಎಲ್ಲರನ್ನೂ ಕಾಣ್ತಾ ಇದ್ರಂತೆ, ಒಬ್ಬ ಮಾಂಸಭಕ್ಷಕನಾದ ಚಂಡಾದನೇ ಆಗಲಿ, ಅವನು ಪರಮಶಿವಭಕ್ತನಾಗಿದ್ದರೆ ಅವನೇ ನನಗೆ ಪರಮೇಶ್ವರ ಅಂತ ಭಾವಿಸಿದ್ದವರು. ಸರಿ, ಸುಂದರಮೂರ್ತಿ ನಾಯನವರು ಭಗವಂತನನ್ನು ಪ್ರಾರ್ಥಿಸಿದರು. ಪರಮೇಶ್ವರನ ಪ್ರಾರ್ಥಿಸಿದ ನಂತರ ಪರಮೇಶ್ವರ ನಾನು ಬರ್ತೀನಿ, ಹವಿಸನ್ನು ಸ್ವೀಕರಿಸ್ತೀನಿ ಅಂತ ಹೇಳಿದರು. ಅದನ್ನು ಸೋಮಾಸಿ ರಮಾಯಣರಿಗೆ ಹೇಳಿದರು. ಮಾರನೇ ದಿವಸವೇ ಯಜ್ಞ ಯಾಗಾದಿಗಳು ನಡೀತಾ ಇವೆ, ಸೋಮಾಸಿ ರಮಾಯಣರು ಮಾಡ್ತಾ ಇದ್ದಾಗ ಈಶ್ವರ ಹೇಳಿದ್ದಾರೆ, ನಾನು ಹೇಗೆ ಯಾವ ರೂಪದಲ್ಲಿ ಬರ್ತೀನಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ನಡೀತಾ ಇರಬೇಕಾದ್ರೆ, ಯಾಗ ಯಜ್ಞಗಳೆಲ್ಲ ನಡೀತಾ ಇರಬೇಕಾದ್ರೆ ಹವಿಸ್ಸನ್ನು ಕೊಡಬೇಕು. ಹವಿಸ್ಸನ್ನು ಕೊಡುವಾಗ ಒಬ್ಬ ಚಂಡಾಲ ಬರ್ತಾರೆ. ಚಂಡಾಲ ಮೈ ಮೇಲೆಲ್ಲ ಪ್ರಾಣಿಗಳ ಚರ್ಮ, ರಕ್ತದ ಕಲೆ ಇರುವಂಥ ಚರ್ಮವನ್ನು ಹೊದ್ಕೊಂಡಿರೋದು, ಮತ್ತು ತನ್ನ ಪತ್ನಿ ಏನು ತಗೊಂಬರ್ತಾ ಇದ್ದಾಳೆ, ಹೆಂಡದ ಪಾತ್ರೆ ಹಿಡ್ಕೊಂಬರ್ತಾ ಇದ್ದಾಳೆ, ಮತ್ತು 2 ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಅವು ಕೂಡ ನೋಡೋಕ್ಕೆ ಅಷ್ಟರಲ್ಲೇ ಇದೆ. ಎಲ್ಲ ಚಂಡಾಲರು ಹೇಗಿರಬೇಕು ಹಾಗಿದೆ, ಆ ರೂಪದಲ್ಲಿ ಬಂದರು. ಆದರೆ ಗುರುವಿನ ಅನುಗ್ರಹ, ಸುಂದರಮೂರ್ತಿಯವರ ಅನುಗ್ರಹ ಇದ್ದದ್ರಿಂದ ಸೋಮಾಸಿ ರಮಾಯಣರು ಬಂದದ್ದು ಪರಮೇಶ್ವರ, ಪಾರ್ವತಿ ಮತ್ತು ಗಣೇಶ, ಕುಮಾರ ಅಂತ ಚೆನ್ನಾಗಿ ಅರ್ಥವಾಯಿತು. ಅರ್ಥವಾಗಿ ಅವರಿಗೆ ಹವಿಸ್ಸನ್ನು ಕೊಟ್ಟರು. ಪರಮೇಶ್ವರನು ಬಹಳ ಸಂತೋಷದಿಂದ ಆ ಹವಿಸ್ಸನ್ನು ಹಾಗೇ ಸ್ವೀಕರಿಸಿದ್ದು ಮಾತ್ರವಲ್ಲದೆ, ಹಾಗೇ ಅವರನ್ನು ಆ ಪಾತ್ರೆ ಎಲ್ಲ ಸಮೇತವಾಗಿ ನಮ್ಮ ಸೋಮಾಸಿ ರಮಾಯಣರನ್ನು ಕೈಲಾಸಕ್ಕೆ ಕರೆದುಕೊಂಡು ಹೋದರು ಅಂತ ಇವರ ಚರಿತ್ರೆ ಹೇಳಲ್ಪಟ್ಟಿದೆ. ಇದು ಸುಂದರಮೂರ್ತಿ ನಾಯನಾರವರ ಚರಿತ್ರೆಯಲ್ಲಿ, ದಿವ್ಯ ಚರಿತ್ರೆಯಲ್ಲಿ ನಡೆದ ಬಂದ ಒಂದು ಮುಖ್ಯವಾದ ಘಟನೆ. ನಮ್ಮ ಶೇರಮಾನ್ ಪೆರುಮಾಳ್ ಅವರ ಜೊತೆಯಲ್ಲಿ ಇವಾಗ ಇದ್ದಾರೆ, ಮಧುರೆಗೆ ಹೊರಟಿದ್ದಾರೆ. ಒಬ್ಬರಿಗೊಬ್ಬರು ಬಿಡಲಾರರು, ಶೇರಮಾನ್ ಪೆರುಮಾಳ್ ಅವರು ಸುಂದರಮೂರ್ತಿಯನ್ನು ಬಿಡಲಾರರು, ಅಷ್ಟು ಅವರದು ಪ್ರೀತಿ ಸುಂದರಮೂರ್ತಿಯವರ ಮೇಲೆ, ಅಷ್ಟು ಪ್ರೀತಿ, ಅಷ್ಟು ಗೌರವ ಆಗಿದೆ. ಶೆಟ್ಟಿಯಾರ್ ಏನು ಹೇಳ್ತಾರೆ ಅಂತಂದರೆ, ಇವರಿಬ್ಬರದ್ದು ದೇಹ ಮಾತ್ರ 2, ಮನೋಭಾವನೆ ಮಾತ್ರ ಒಂದೇ ಆಗಿದೆ ಅಂತ ಶೆಟ್ಟಿಯಾರ್ ಅವರು ಹೇಳಿದ್ದಾರೆ. ಇವರಿಬ್ಬರು ಮೊದಲಿಗೆ ಹೊರಡ್ತಾ ಇದ್ದಾರೆ, ಒಂದಾದಮೇಲೆ ಒಂದು ಸ್ಥಳಕ್ಕೆ ಹೋಗಬೇಕು ಅಂತ. ಅಲ್ಲಿ ದಾರಿಯಲ್ಲಿ, ನಾನು ಇದನ್ನು ಹಿಂದಿನ ವಿಡಿಯೋನಲ್ಲಿ ಹೇಳಿರ್ಬೋದು ಅಂತ ಕಾಣುತ್ತೆ,
ತಿರುನಾಗೈಕೋರೋಣಂ ಅಂತ ಒಂದು ಸ್ಥಳ.

0: ಸ್ಥಳದಲ್ಲಿ ಭಗವಂತನನ್ನು ಪ್ರಾರ್ಥಿಸಿ, ನಮ್ಮ ಸುಂದರಮೂರ್ತಿ ನಾರವರು ಏನೇನು ಕೇಳ್ತಾರೆ ಭಗವಂತನನ್ನು, ಅಪ್ಪ ನೀನು ಎಲ್ಲ ಕೊಟ್ಟಿದೀಯಾ, ನನಗೆ ಈ ಸಲ ಏನು ಬೇಕು ಅಂತಂದರೆ ಪದಿಹ ಹಾಡಿಬಿಟ್ರು, ಪದಿಹ ಹಾಡಿ ಅದರಲ್ಲಿ ಕೇಳ್ತಾರೆ, ಮುತ್ತಿನ ಮಾಲೆ ಕೊಡು, ಅತ್ತರ್ ಮೊದಲಾದ ಸುಗಂಧ ದ್ರವ್ಯಗಳನ್ನು ಕೊಡು, ಬೆಲೆ ಬಾಳುವ ಪದಾರ್ಥಗಳು, ಆಭರಣಗಳು, ವಜ್ರ ವೈಢೂರ್ಯ, ಮತ್ತು ತಿರುವಾರೂರಿನ ಐಶ್ವರ್ಯದಲ್ಲಿ ಮೂರನೇ ಒಂದು ಭಾಗ ಅದನ್ನು ಕೊಡು, ವಾಯುವೇಗದಲ್ಲಿ ಓಡುವ ಕುದುರೆಗಳನ್ನು ಕೊಡು, ಬಂಗಾರದ ಪುಷ್ಪಗಳು ಕೊಡು, ಬಂಗಾರದ ಪಲ್ಲಕ್ಕಿ ಕೊಡು, ಹೀಗೆ ಲಿಸ್ಟು ದೊಡ್ಡ ಲಿಸ್ಟ್ ಹಾಗೆ ಕೊಡು ಅಂತಂದರು. ಪರಮೇಶ್ವರನಿಗೆ ಇವರು ಕೇಳಿದಷ್ಟು ಅವ್ರಿಗೆ ಸಂತೋಷ ಕೊಡೋದಕ್ಕೆ ಆ ಥರ ಇತ್ತು ಸುಂದರಮೂರ್ತಿ ಮತ್ತು ಪರಮೇಶ್ವರನ ಒಂದು ಸಂಬಂಧ. ಎಲ್ಲವನ್ನು ಕೊಟ್ಟರು. ಹೀಗೆ ಅದನ್ನೆಲ್ಲ ಪಡೆದುಕೊಂಡು ನಮ್ಮ ಶೇರ್ಮಾನ್ ಪೆರ್ಮಾನ್ ಜೊತೆಯಲ್ಲಿ ಮಧುರೈಗೆ ಬರ್ತಾರೆ. ಮಧುರೈನಲ್ಲಿ ಅಲ್ಲಿ ಪಾಂಡ್ಯರಾಜ ಮತ್ತು ಚೋಳರಾಜ ಇಬ್ಬರೂ ಸೇರಿರ್ತಾರೆ ಮಧುರೈನಲ್ಲಿ. ಅವರಿಗೆ ಇಬ್ಬರು ರಾಜರಿಗೂ ಒಬ್ರಿಗೊಬ್ರಿಗೂ ಒಂದು ಬಂಧುತ್ವ ಇದೆ. ಆಗ ಇವರು ಅಲ್ಲಿಗೆ ಹೋದಾಗ, ನಮ್ಮ ಸುಂದರಮೂರ್ತಿ ಮತ್ತು ಶೇರ್ಮಾನ್ ಪೆರ್ಮಾನ್ ಹೋದಾಗ, ಎಲ್ಲ ನಾಲ್ಕು ಜನನೂ ರಾಜರುಗಳೇ, ಅವರನ್ನು ಬಹಳ ಅದ್ಧೂರಿಯಿಂದ ಬಹಳ ಗೌರವದಿಂದ ಸತ್ಕರಿಸಿ ಸ್ವಾಗತಿಸಿದರು ಚೋಳ ಮತ್ತು ಪಾಂಡ್ಯರಾಜರು. ಅದರಿಂದ ಇವರು ತೃಪ್ತಿಗೊಂಡರು. ಬಹಳ ಗೌರವದಿಂದ ಸ್ವಾಗತಿಸಿದ ಮೇಲೆ ಇವರು ಮುಂದಕ್ಕೆ ತಮ್ಮ ಯಾತ್ರೆಯನ್ನು ಮುಂದುವರೆಸಿದರು. ಮುಂದುವರೆಸಿದಾಗ ಇವರು ತಿರುಕಾಂಡಿಯೂರ್ ಅನ್ನೋ ಊರಿಗೆ ಬರ್ತಾರೆ. ನಮ್ಮ ಶೇರಮಾನ್ ಪೇರಮಾನ್ ಇಬ್ಬರು ಒಟ್ಟೊಟ್ಟಿಗೆನೆ. ಇವಾಗ ಸುಂದರಮೂರ್ತಿಯವರು ಬಂದಾಗ ತಿರುಕಾಂಡಿಯೂರ್ ಅನ್ನೋ ಕಡೆ ಬಂದಾಗ ಸುಮಾರು ಸಂಜೆ ಆಗಿದೆ, ಕತ್ತಲ ಆವರಿಸ್ತಾ ಇದೆ. ಅಲ್ಲಿ ಕಾವೇರಿ ನದಿ ಹರಿತಾ ಇದೆ. ಕಾವೇರಿ ನದಿ ಹರಿದ್ರೆ ಆಚೆ ದಡದಲ್ಲಿ ತಿರುವಯ್ಯಾರ್ ಕಾಣಿಸ್ತಾ ಇದೆ. ತಿರುವಯ್ಯಾರ್ಗೆ ಹೋಗೋಣ ಅಂತಂದರೆ ಕಾವೇರಿ ನದಿಯಲ್ಲಿ ತುಂಬ ಪ್ರವಾಹ, ಹೋಗೋ ಹಾಗೆ ಇಲ್ಲ, ಕ್ರಾಸ್ ಮಾಡೋ ಹಾಗೆ ಇಲ್ಲ. ಅಂಥ ಪ್ರವಾಹ ಇರುವಾಗ ಕತ್ತಲಾಗಿದೆ, ಯಾರೋ ಒಬ್ಬರು ಆ ಕಡೆಯಿಂದ ಬಂದು ಇವರು ಹಂಬಲಿಸ್ತಾ ಇದ್ದಾರೆ, ಯೋ ಶಿವನ ದರ್ಶನವಾಗ್ತಾ ಇಲ್ವಲ್ಲ, ನಮಗೆ ಶಿವನ ಪ್ರಸಾದ ಸಿಕ್ಕಲ್ವಲ್ಲ ಇವತ್ತು ಅಂತ ಇವರು ಮನಸ್ಸಿನಲ್ಲಿ ಹಂಬಲಿಸ್ತಾ ಇದ್ದಾರೆ. ಆವಾಗ ಆ ಕಡೆಯಿಂದ ಯಾರೋ ಒಬ್ಬರು ಬ್ರಾಹ್ಮಣರು ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರೇ, ಅವರು ಬಂದು ಈಗ ತಗೊಳ್ಳಿ ಪ್ರಸಾದ, ಶಿವನ ಪ್ರಸಾದ ತಗೊಳ್ಳಿ ಅಂತ ಇವರಿಗೆ ವಿಭೂತಿ ಕೊಡ್ತಾರೆ. ಇದೇನು ಹೀಗೆ ಪ್ರವಾಹ ಇರಬೇಕಾದ್ರೆ ಹೇಗೆ ಬಂದರು ಇವರು ಅಂತ ಪ್ರಸಾದವನ್ನು ಸ್ವೀಕರಿಸ್ತಾರೆ, ಹಚ್ಕೊಳ್ತಾರೆ ವಿಭೂತಿಯನ್ನು. ಹೀಗೆ ತಿರುಗು ನೋಡೋದ್ರಲ್ಲಿ ಅವರು ಪತ್ತೆ ಇಲ್ಲ, ಅದೃಶ್ಯರಾಗಿದ್ದಾರೆ. ಸರಿ, ಇವರು ಈಶ್ವರನನ್ನು ಪ್ರಾರ್ಥಿಸಿದಾಗ ಏನಾಗುತ್ತೆ, ಕಾವೇರಿ ನದಿ ಎರಡು ಸೀಳಾಗಿ ಇವರಿಗೆ ದಾರಿ ಮಾಡಿಕೊಡುತ್ತೆ ಹೋಗೋದಕ್ಕೆ ತಿರುವಯ್ಯಾರಿಗೆ. ಇವರಿಬ್ಬರು ಆ ನದಿಯನ್ನು ಹಾಗೆ ಉಂಟಾದ ದಾರಿಯಿಂದ ತಿರುವಯ್ಯಾರು ಸೇರ್ತಾರೆ. ಮತ್ತು ನದಿ ಪ್ರವಾಹ ಯಥಾ ಪ್ರಕಾರ ಹರಿಯುತ್ತೆ. ಆಮೇಲೆ ಮಾರನೇ ದಿವಸ ದೇವಸ್ಥಾನದಲ್ಲಿ ತಿರುವಯ್ಯಾರ್ನಲ್ಲಿ ಕೇಳ್ತಾರೆ, ನೀವು ನಿನ್ನೆ ಬಂದು ನಮಗೆ ವಿಭೂತಿ ಕೊಟ್ಟರಲ್ಲ, ಬಹಳ ಸಂತೋಷವಾಯಿತು ಅಂತ. ನಾನೆಲ್ಲಿ ಬಂದೆ, ಆ ಪ್ರವಾಹದಲ್ಲಿ ನಾನು ಎಲ್ಲಿ ಬರೋಕ್ಕಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ನಾನು ಬರೋಕ್ಕಾಗಲೇ ಇಲ್ವಲ್ಲ, ಹೇಗೆ ಬರೋಕ್ಕಾಗತ್ತೆ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಅರ್ಥವಾಗುತ್ತೆ, ಬಂದಿದ್ದು ಸಾಕ್ಷಾತ್ ಪರಮೇಶ್ವರ ಬಂದು ನನಗೆ ಪ್ರಸಾದವನ್ನು ನಮ್ಮಿಬ್ಬರಿಗೆ ಕೊಟ್ಟಿದ್ದಾರೆ ಅಂತ ಅನಿಸತ್ತೆ. ಅಲ್ಲಿಂದ ಮುಂದಕ್ಕೆ ಇವರಿಗೆ ಶೇರ್ಮಾನ್ ಪೆರ್ಮಾನಿಗೆ ಬಹಳ ಆಸೆ ಆಗುತ್ತೆ, ನಮ್ಮ ಸುಂದರಮೂರ್ತಿಯವರನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗಬೇಕು ಕುಡುಂಬೂರವ್ರಿಗೆ ಅಂತ ಅನಿಸತ್ತೆ. ಬನ್ನಿ ಹೋಗೋಣ ನಮ್ಮ ಊರಿಗೆ ಅಂತ ಕರೀತಾರೆ. ಸರಿ ಬರ್ತೀನಿ ಅಂತ ಹೋಗ್ತಾರೆ. ಹೋದಾಗ ಕುಡುಂಬನೂರಿನಲ್ಲಿ ಶೇರ್ಮಾನ್ ಪೆರ್ಮಾನವರಿಗೆ ಅತ್ಯಂತ ವೈಭವದ ಸ್ವಾಗತ ನೀಡ್ತಾರೆ. ಬೀದಿಯೆಲ್ಲ ತಳಿರು ತೋರಣಗಳು ಮತ್ತು ನಾಟ್ಯ ವೇದಘೋಷ ನರ್ತನಗಳು ಇತ್ಯಾದಿ ಮನೋರಂಜಕವಾದ ಕಾರ್ಯಕ್ರಮಗಳು ಇದನ್ನೆಲ್ಲ ಏರ್ಪಾಡು ಮಾಡಿ ಕೊನೆಗೆ ತಮ್ಮ ಅರಮನೆಯಲ್ಲಿ ಅವರನ್ನು ಸತ್ಕರಿಸಿ ಚಿನ್ನದ ಪೀಠವನ್ನು ಕೊಟ್ಟು ಅಲ್ಲಿ ಕೂರಿಸಿ ಎಲ್ಲ ಆದರ ಸತ್ಕಾರಗಳನ್ನು ಮಾಡಿ ಪಾದಪೂಜೆ ಮಾಡಿ ಅವರಿಗೆ ಏನೇನು ಸೌಕರ್ಯ ಬೇಕೋ ತಾವೇ ಎಲ್ಲ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಶೇರ್ಮಾನ್ ಪೆರ್ಮಾನವರು. ಹೀಗೆ ಸ್ವಲ್ಪ ಕಾಲ ಅಲ್ಲಿ ತಂಗಿದ ಮೇಲೆ ಇವರಿಗೆ ಮತ್ತೆ ತಿರುವಾರೂರಿಗೆ ವಾಪಸ್ ಹೋಗಬೇಕು ಅಂತ ಹಂಬಲವಾಗುತ್ತೆ. ವಾಪಸ್ ಹೋಗ್ತೀನಿ ಅಂತ ಹೊರಡ್ತಾರೆ. ಆಗ ಶೇರ್ಮಾನ್ ಪೆರ್ಮಾನವರಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ, ಅವರನ್ನು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ. ಆವಾಗ ಹೇಳ್ತಾರೆ ಸುಂದರಮೂರ್ತಿಯವರು, ನೀವು ರಾಜ, ನಿಮಗೆ ಒಂದು ಕರ್ತವ್ಯವಿದೆ, ನೀವು ರಾಜ್ಯವನ್ನು ಪಾಲಿಸಬೇಕು, ನೀವು ಇಷ್ಟು ಮನಸ್ಸಿಗೆ ತಗೊಳ್ಬೇಡಿ, ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ಹೊರಡ್ತಾರೆ. ಅದಕ್ಕೆಲ್ಲ ತೃಪ್ತಿ ಆಗೋಲ್ಲ, ಬೇಕಾದಷ್ಟು ಕಾಣಿಕೆಗಳನ್ನು ಕೊಡ್ತಾರೆ. ಏನೇನು ಎಲ್ಲ ಅವ್ರ ಮನಸ್ಸಿನಲ್ಲಿ ಏನೇನಿದೆ, ಸುಂದರಮೂರ್ತಿಯವ್ರಿಗೆ ಏನೇನು ಕೊಡಬೇಕು ಎಲ್ಲ ಬೇಕಾದಷ್ಟು ನಗ, ನಾಣ್ಯ, ಬಂಗಾರ ಎಲ್ಲ ಕೊಟ್ಟು ಕಳಿಸ್ತಾರೆ. ಇವರಿಗೆ ಇಷ್ಟ ಇಲ್ಲ, ಸುಂದರಮೂರ್ತಿಯವರಿಗೆ ಇಷ್ಟ ಇಲ್ಲ ಅದೆಲ್ಲ ತಗೊಳ್ಳೋದು. ಆದರೂ ಅವರು ಅಷ್ಟು ಒತ್ತಾಯ ಮಾಡಿದ ಮೇಲೆ ಆ ಸ್ನೇಹ ಆ ಪ್ರೀತಿ ಅವ್ರು ಕೊಡೋದ್ರಿಂದ ಅದನ್ನೆಲ್ಲ ತಗೊಂಡು ಹೊರಡ್ತಾರೆ. ದಾರಿನಲ್ಲಿ ಹೋಗುವಾಗ ಮುರುಗನ್ ಪೂಂಡಿ ಅನ್ನೋ ಒಂದು ಸ್ಥಳ, ಆ ಸ್ಥಳದಲ್ಲಿ ಏನಾಗತ್ತೆ, ಇವರು ತಗೊಂಡು ಬರ್ತಾ ಇದ್ದಾರಲ್ಲ ಬೆಲೆ ಬಾಳುವ ಪದಾರ್ಥಗಳು, ಎಲ್ಲ ಕಾಣಿಕೆಗಳು ಇದನ್ನೆಲ್ಲ ಕಳ್ಳರು ರಾಬರ್ಸ್ ದರೋಡೆಕಾರರು ಬಂದು ಎಲ್ಲ ಕಿತ್ಕೊಂಡು ಹೊರಟಿರ್ತಾರೆ. ಆದರೆ ಇವರಿಗೆ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ. ಇವರಿಗೆ ಆಶ್ಚರ್ಯವಾಗುತ್ತೆ, ಸುಂದರಮೂರ್ತಿಯವರಿಗೆ ಆಶ್ಚರ್ಯವಾಗುತ್ತೆ, ಇದೇನು ಇವು ಇಂಥ ರಾಜ್ಯದಲ್ಲಿ ಕಳ್ಳರು ಬೇರೆ ಇದ್ದಾರಾ ಅಂತ ಅಂದ್ಕೊಂಡು ಇರುವಾಗ ಶಿವನು ಮಾಡಿದ ಲೀಲೆ ಇದು. ಶಿವನು ಏನು ಮಾಡಿದ್ದಾರೆ, ನಾನು ಕೊಡಬೇಕು ಸುಂದರಮೂರ್ತಿಯವರಿಗೆ, ಆತ ತಗೊಳ್ಬೇಕು, ಯಾರೋ ಶೇರ್ಮಾನ್ ಪೆರ್ಮಾನ್ ಕೊಟ್ಬಿಟ್ರೆ ತಗೊಂಬಿಡೋದ ಬಂದ್ಬಿಡೋದ ಅಂತ ಹೇಳಿ ತಮ್ಮ ಶಿವಗಣಗಳನ್ನು ಹೇಳಿ ನೀವೆಲ್ಲ ಇದನ್ನೆಲ್ಲ ಕದ್ಕೊಂಬಂದ್ಬಿಡಿ, ಎಲ್ಲ ತೆಗೆದುಕೊಂಬಂದ್ಬಿಡಿ ಅಂತ ಹೇಳಿರ್ತಾರೆ. ಇದು ಅಲ್ಲಿ ಗಣೇಶ ಇರುತ್ತೆ, ಒಂದು ಗಣೇಶ ಕೂತಿರ್ತಾರೆ. ಅವ್ರು ಹೇಳ್ತಾರೆ ಸುಂದರಮೂರ್ತಿಯವರಿಗೆ, ನೀನೇನು ವರಿ ಮಾಡ್ಕೋಬೇಡಿ, ನಮ್ಮಪ್ಪ ಮಾಡಿರೋ ಕೆಲಸ ಇದೆಲ್ಲ, ಏನೂ ಇದೆಲ್ಲ ನಿಮಗೆ ವಾಪಸ್ ಬರುತ್ತೆ ಅಂತ ಮೊದಲೇ ಹೇಳಿಬಿಡ್ತಾರೆ. ಇವರು ಅದೇ ಥರ ಆ ಊರಿನಲ್ಲಿ ಈಶ್ವರನ ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ಆ ಏನೇನು ಕಳ್ಕೊಂಡಿದ್ರು ಅದನ್ನೆಲ್ಲ ಕೊಡ್ತಾರೆ. ಅದನ್ನು ಇದೊಂದು ಘಟನೆ ನಡೆಯುತ್ತೆ. ಇದನ್ನು ತಗೊಂಡು ಬಂದು ಎಲ್ಲ ಮತ್ತೆ ತಿರುವಾರೂರಿಗೆ ವಾಪಸ್ ಬರ್ತಾರೆ. ಸ್ವಲ್ಪ ಕಾಲದ ನಂತರ ನಮ್ಮ ಸುಂದರಮೂರ್ತಿಯವರಿಗೆ ಶೇರ್ಮಾನ್ ಪೆರ್ಮಾನವರನ್ನು ಬಿಟ್ಟಿರಲಾರದೆ ಅವರನ್ನು ಮತ್ತೆ ನೋಡಬೇಕು ಅನ್ನೋ ಒಂದು ಹಂಬಲ ಬರುತ್ತೆ. ಸರಿ, ಅವರ ಊರಿಗೆ ಹೊರಡ್ತಾರೆ. ಹೊರಟಾಗ ಕೆಲವು ಘಟನೆಗಳು, ಸ್ವಾರಸ್ಯಕರವಾದ ಘಟನೆಗಳು ನಡೆಯುತ್ತೆ. ಅವು ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shaivam.org ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ shaivam.org. ಓಂ ನಮಃ ಶಿವಾಯ.

ಪಾವತಃ ಅರಂ ಶಕ್ರ ಪರೇಮಣಿ ಧಾರಾವಂತಂ ಕಾರಂಭಿನಮಾಪೂಪವಂತ ಮುಕ್ಷಿಣಂ ಇಂದ್ರ ಪ್ರಾತನುಜುಷಸ್ವನಃ ಅಪಾಂ ಫೇನೇನ ನಮೋಜೇ ಶಿರ ಇಂದ್ರೋದವರ್ತಯಃ ವಿಶ್ವಾಯ ನ ಜಾಯ ಸ್ಪೃಧಃ.

ಭವಸಿ ಭವಭಾರಂ ಚ ಬಹಸಿ ಗುಹಾಯಾಂ ಗೇಹೇವಾ ಬಹಿರಪಿ ಬನೆ ವಾದ್ರಿ ಶಿಖರೆ ಜಲೆ ವಾವನ್ನವ್ವಾ ವಸತು ವಸತೆ ಕಿಂಬದ ಫಲಂ ಸದಾ ಯಸ್ಯೈವಾಂತಃ ಕರಣಮಪಿ ಸಂಭೋ ತವ ಪದೇ ಸ್ಥಿರಂ ಚೆದ್ಯೋಗೋಸೌ ಸಚ ಪರಮಯೋಗೀ ಸಚ ಸುಖೀ ಅಸಾರೇ ಸಂಸಾರೇ ನಿಜ ಭಜನ ದೂರೇ ಜಡ ಧಿಯಾ.